ಅಭಯಂಕರ ವೀರಿ ಅನಂತ ಚಕ್ಕು ತರ್ಯಂ ಸಮುದ್ರಂ ಚ ಮಹಾಭೋಗಂ. ಈ ಸಮುದ್ರ ಬಾಹರ್ ಕಾ ನಹೀಂ, ಅಂದರ್ ಕಾ ಸಮುದ್ರ ಹೈ.